0: ಶಿವಃ ಸಂಹಾರಕಃ ಉಗ್ರರೂಪಃ ದೇವಃ ಮಮ ಆರಾಧ್ಯಸ್ಯ ವಿಷ್ಣೋಃ ನೃಸಿಂಹರೂಪಂ ಉಗ್ರಮೇವ ಅಪಿ ಚ ಸಹ ವಿಷ್ಣುಃ ಸರ್ವತ್ರ ತರ್ಹಿ ಏತತ್ ಶಿವಲಿಂಗಂ ವಿಷ್ಣುಃ ಏವ ಇತಿ ಮತ್ವಾ ಅರ್ಚನಂ ಕರೋಮಿ ವಿಷ್ಣೋಃ ಸಂಹಾರಕಸ್ಯ ನರಸಿಂಹರೂಪಸ್ಯ ವಿಶ್ವಕ್ಸೇನಸ್ಯ ನರಸಿಂಹಾಯ ನಮಃ ಏವಂ ರೂಪಾಂ ವಾಣಿಂ ಶ್ರುತ್ವಾ ತಂ ಹಿಂಸಿತುಂ ಉದ್ಯುಕ್ತೆ ಗ್ರಾಮಣ್ಯಾಂ ವಿಶ್ವಕ್ಸೇನಃ ಶಿವಲಿಂಗಂ ನರಸಿಂಹೋಯಂ ಇತಿ ಮತ್ವಾ ದೃಢಂ ಆಲಿಂಗನಂ ದತ್ತವಾನ್ ನರಸಿಂಹೋಪಿ ಲಿಂಗಾತ್ ಪ್ರಾದುರ್ಭೂತ್ವಾ ತಂ ಅರಕ್ಷತ ಏವಂ ರೂಪೇಣ ಪುರಾಣಗ್ರಂಥೇಷು ಅಪಿ ಶಿವನರಸಿಂಹಯೋಃ ಏಕರೂಪತ್ವಂ ಸಾಧಿತಂ ಸಂಪ್ರತಿ ಮಯಾ ಪ್ರಾರಂಭೆ ಪಠಿತಂ ನೃಸಿಂಹಸ್ಯ ಮಂತ್ರರಾಜಂ ಪಶ್ಯಾಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಏಷೋ ನೃಸಿಂಹಸ್ಯ ಅನುಷ್ಟುಭೋ ಮಹಾಮಂತ್ರಃ ಯದ್ಯಪಿ ಏಷಃ ಮಂತ್ರಃ ಘೋರಂ ನೃಸಿಂಹಂ ವರ್ಣಯತಿ ತಥಾಪಿ ಏತದ್ ಘೋರಂ ರೂಪಂ ಭಕ್ತಾನಾಂ ಕೃತೆ ಭದ್ರಂ ಇತಿ ಕಲ್ಪಿತಂ ನೃಸಿಂಹ ಪೂರ್ವತಾಪಿನಿಯೋಪನಿಷದಿ ಮಹಾಮಂತ್ರಸ್ಯ ಅಸ್ಯ ಪದಶೋ ವಿವರಣಂ ಪಶ್ಯಾಮಃ ಯ ಏತಂ ಮಂತ್ರರಾಜಂ ನಾರಸಿಂಹಂ ಅನುಷ್ಟುಭಂ ನಿತ್ಯಂ ಅಧೀತೆ ಸ ಮಹಾಮೃತ್ಯುಂ ಚ ಪಾಪ್ಮಾನಂ ಚ ತರತಿ ಇತ್ಯಸ್ಯ ಮಂತ್ರಸ್ಯ ಫಲಂ ವಿವೃತಂ ನೃಸಿಂಹತಾಪಿನಿಯೋಪನಿಷತ್ಸು ನೃಸಿಂಹ ಏವ ಪರಬ್ರಹ್ಮರೂಪೇಣ ಕಲ್ಪಿತಃ ಸ ಏವ ಜಗದುತ್ಪತ್ತಿ ಕಾರಣಂ ಸ ಏವ ತಸ್ಯ ಪ್ರಲಯ ಕಾರಣಂ ಇತಿ ಸೂಚಿತಂ ಅತ್ರೋಕ್ತಂ ಯಃ ಕ್ಷೀರೋದಾರ್ಣವಶಾಯಿನಂ ನೃಕೇಸರಿ ವಿಗ್ರಹಂ ಯೋಗಿಧ್ಯೇಯಂ ಪರಂ ಪದಂ ಜಾನೀತೆ ಸೋ ಅಮೃತತ್ವಂ ಗಚ್ಚತಿ ಏವಂ ರೂಪೇಣ ನ ಕೇವಲಂ ಶಿವನೃಸಿಂಹಯೋಃ ಐಕ್ಯಂ ಅಪಿತು ನೃಸಿಂಹ ಪರಬ್ರಹ್ಮಯೋರೇಕತ್ವಂ ಕಲ್ಪಿತಂ ಉಪನಿಷತ್ಸು ಸ ಏಕ ಏವ ಯೋಗಗಮ್ಯೋ ಧ್ಯಾನಗಮ್ಯೋ ಭಕ್ತಿಗಮ್ಯೋ ಜ್ಞಾನಗಮ್ಯಶ್ಚ ಶಂಕರಾಚಾರ್ಯಸ್ಯ ಲಕ್ಷ್ಮೀ ನರಸಿಂಹ ಪಂಚಚಾಮರ ಸ್ತೋತ್ರಾತ್ ಚೇತೋ ಭೃಂಗ ಭ್ರಮಸಿ ವೃಥಾ ಭವಮರುಭೂಮೌ ವಿರಸಾಯಾಂ ಭಜ ಭಜ ಲಕ್ಷ್ಮೀ ನರಸಿಂಹಾನಘ ಪದ ಸರಸಿಜ ಮಕರಂದಂ ಇತ್ಯೇತಾಂ ಪಂಕ್ತಿಂ ಉಕ್ತ್ವಾ ವಿರಮಾಮಿ
1: शोधो आत्ताच आपण संस्कृतमधून भाषण ऐकलं नरसिंहम भीषणम भद्रम वक्त्या होत्या डॉक्टर शिल्पा सुमंत याचबरोबर गिरवाण भारती हा कार्यक्रम आम्ही इथंच समाप्त करत आहोत पुन्हा आपली भेट आपल्या पुढच्या कार्यक्रमात तोपर्यंत नमस्कार या कार्यक्रमाचं निर्मिती सहाय्य होतं वंशिका पोवार यांचं कार्यक्रमाच्या सादरकर्त्या होत्या नीलिमा पटवर्धन
2: श्रोते हो आपण ऐकत होतात गिरवाण भारती हा संस्कृत पत्रिकेचा कार्यक्रम कार्यक्रमाचं निर्मिती सहाय्य होतं वंशिका पोवार यांचं आणि सादरकर्त्या होत्या निलिमा पटवर्धन हा कार्यक्रम आपण ऐकलात आकाशवाणीच्या पुणे केंद्रावरून मध्यम लहरी 378.78 meters अर्थात 792 kHz तसंच न्यूज ऑन AIR या मोबाईल ॲपवरून जगात सर्वत्र सकाळचे 10:15 झाली आहेत आता प्रसारित करीत आहोत कार्यक्रम गांधीवंदना सादर करते विनायक मोरे